ಆಸೆ ಸುಮಂಕಲೇ ಮೇವುದೆ ವಯಸ್ಸು ಮಾದ ಜನಾನ ಕಲಿಕೆ ಕಲಿ ಸುಮಂಗ ಯೋದಿ ಹೊಬಾರಲ್ಲ ಅದಿರ ಸುಮಂಗ್ ಬದಲಲ್ಲ.

ಮಗನಿಗೆ ಪತಿ ಸಿಗಿಕನ ಶ್ರೀಮಾನಿ ರೈತ ಬಸ್ತಿ ಶಿಲ್ಪವ ಕೌಮ ಮಾಜಿದ ಗುಲಾಬುನ ನಿಕಾಶಿ ಸಾಂಗಿ ಅಬ್ದುಲ್ಲಾಯಿ ಜಡ ಗುಲುನ ಮಾಜಿದ ಖುಷಾಲಿಗೆ ನಿಕಾಶ ಅಹ್ಮದ್ ಸರಿಗಿರಿ ತಲ್ಪ ದುನಿಯಾ ವಿನಾಯಿ ಮಾಜಿದ ಖುಷಾಲಿಗಿ ಕನ ಹೌದ ಅಬ್ದುಲ್ಲಾ ದಿ ಪಖಂದ ಕೂತರ ಜಿನಾಯಿ ಅಬ್ದುಲ್ಲಾ ಪಕ್ಕು ಸರಾಶಿ ಔಗ್ರಮಿ ಬಾಚಾಶಿ ದಾನಿ ಸಲಾಮುನ ಯಾರ ಡುಡೀರ್ ಕರಿ ಕಲಾರ್ಷಾ ಪಶಾಯದುಲ್ಲಾ ಕಾಕಾ ಜಿವಾಯ ಸಲಾಮುನ ಬ್ಯಾತಿ ಮರಗುಸ್ತ ಕಲಾಡಿ ಪಪಲ್ಲಿ ಖಾಲಿ ಕ್ಲಾಮಿ ವಾಯ ಸಲಾಮುನ ಗಗಜಿ ದಿತಿ ಗುಜಾರಿ ಓ ಜಾನಿ ಲಂಪಕಿ ದ ಕವಿನ ಕದ ಜಮಾ ಪದವ ಕಿ ಗಿನೋ.